0: ಬಳಸದಿ ಭಗವಾನ ಕೀ ಜಯ ವಿಶ್ವ ಗೋದ ಮಮದ ಸ್ವಾಮಿ ವಿಶ್ವಾನಂದ ಚಿಗೋದೇವ ಕೀ ಜಯ
1: ಶ್ರೀ ದೀಪ್ ನಾರಾಯಣ ಭಗವಾನ ಕೀ ಜಯ ಶ್ರೀ ಸ್ವಾಮಿ ಮಾಧವಾನಂದ ಜಿ